ಯಶಸ್ವಿ ಜೋಸೆಫ್ ಜಿಮ್ಖಾನಿ ಗ್ರಾಗೆ ಫ್ಲಾಪ್ ರಾಜಿ ಸಿರಿಕಲ್ ಚೌಕ್ ಸಿಂಧ್ ವೈದತ್ ಮಾರ್ಚ್ ಎಸ್ಯುಪಿ ಅಖವಾನ್ ರೋಶನ್ ಬಡೋಜಿ ಅಖವಾನಿ ಮೆನಕಲ್ ಪ್ಯಾತಲ್ ಮಾರ್ಚ್ ಪ್ರೆಸ್ ಕ್ಲಬ್ ಫೋಟೋ ಡೆಲ್ಲಿ ಮೇ ವಕೀಲಾನ ಮುಖ್ತಲಿಫ್ ಫಾರ್ಮ್ ಪರ ಸೂರ್ಯನ್ ಜಿ ವಡೇ ಅಂಗ ಮೇ ಶಿರ್ಕತ್ ಸಿಂಧ್ ವಿರಾಗೋ ನಾ ಮಂಜೂರ್ ಜಾ ನಾ ರಹಾ.